0: ಯೋ ದುವಾಲ್ ನಗು ಯೋರ್ ಮುಳ್ವಾಯ್ದಿಯೋ ದುವಾಲ್ ಗರ್ಜಾರಲ್ಲ.
1: Digging the drums, Dan and Darwin Town.

ಮಡು ಮಡು ವಾಲನ ಗುಳ ಜುಡಹಿಂದ ಮುರು ಮಣಿ ಉನ್ನುಂಗಲು ಹೇಲ ಮುಡ ಮಡ ಮುರುಂಗ ಜಿಡಾರಂಗ ಮುರ ಮಾಡು ಮಡು ವಾಲನ ಗುಳ ಜುಡಹಿಂದ ಮುರು ಮಣಿ ಉನ್ನುಂಗಲು ಹೇಲ ಮುಡ ಮಡ ಮುರುಂಗ ಜಿಡಾರಂಗ ಗುಡಿರಿ ಜಳಿ ಜಳಿ ಮುರು ಕಳಿಂದಲು ಯಾವಳಂದಿರುಮಾನುರಾಯರಾವಣಿಂಗರ ಕಳಿಂದಲು ಯಾವಳಂದಿರುವಣು ವರ ಗಡ ಮಗಳಾಣಿ ಕುಳು ಮುಗುರಿ ಗಂಗಾಳ ಊಳೈ ಎಣಂಗಾಲು